0: Axel Mulder kent namen. Nyt tähän haluttiin, että sulla on raata tänne rinnuksuun rakko. Tänne ainakin lähtee olla, kun siellä on uomassa. Sulla on angilaamassa. Uomassa on yksi pallo angilaamassa. Ja mä kun hyvin nyt tiedän, että se kotiin vaihtaa olisi juoda, mutta se kotiin vaihtaa asioita. Ja mä kun tai mennään rauhan yhdellä jummiangaksi. Ataa, että taamiangas joka ikäänäksi nyt tarjoamalla. Ja kun mä niin näkyy rakseen sinimmangaa, että yhdellä jummiangaksi. Ja kaisin jummin näkyyllä uutti pitkällä. Ataa saattu kunnon jaksota. Valtavaan jaksotin. Vakunnallaksi. Tai mä sanoin, että kuinka tämä on tikittiä rääläksi mulla tämä mamma, niin pakunnata kun mä tämän suokkaan.
1: Kannikin
0: joo?
1: Tämä. Tämä.
0: Pakunnata, kun se oli kaksanne kohdutettu. Ja kun pakunnakkaan suokkaan, mä ajattelin, että tämä on kudittaksunille. Kamiluttaaksun, kudittani lunnit. Tak kenal tak kulit tangan. Aumilu ureasi joa lorkoa mersun. Tuniga lorksun yoglu. Ureasi joa lorna ramesung mga lout jeringita. Kailami kulutegu toko ala lorksun. Paknaksin na ala. Tayo na tayo buhigo lairo tigit jarlo. Kailami marikulong ila ipiga makain na toko ala. Mä olen vähemmillut tukit luonneita, mä tein aurein huijulää rotiin luonneita. Ja kun niitä on kyllä, kun tämä on asia, niin aurellaan on mikästä asiaa niille rotiin. Kun mä saan nyt innoitumme jälkeen jälkeen. Mä uvan kohdissa mitta kuuluu. Tein aurein jatkaa taivaan ikäännöksi, niin jotain ei ole mitään, eikä Tak ada. Kukia ataa si kuluka palaapin lakkaan aukutan aakut angespautit. Saakkun anaan etsiämme unga-olulla, kun meillä makeakat taktua doolaa. Amma agiala, kun meillä mamma. Saakkun ataa etsiämme anaan etsiämme, kun meskulle liikin valittuksi. Saakkun on etsiämme tai perun marerolulla. Innaukutun marerolulla.
2: Kuin ilmeisesti, mutta minä en ole kuin kaksi kertaa.
0: Lakku tai kun ne pitkiä lähdettiin mitään, niin kukin ne lähdettiin. Tai mä takuun mä ottaa. at kumutan ako lang ang nakagilak para kahit si Manit. Panalina nung lumamit upang katawal ng matiglit. Pero papiyong mga umiangan ng atok pa kitaw ng matatapwa. At atit siya ako lang sa kulunga tayo niya, nakulis. Tapwa mo kami, ikitwalig na inna ko mo. Nulakang ito, doctor. Kasi umiangan ng atok pa rin na kami. Daga rin niya nung lumamilak siya at kagat. Sabi ko, ako lang, ay, biling mo nga kami sa mga, ay, naksyo mo nga lupin niya. Ay, biling mo sa kanya, ila. Sabi nga, pigil ako upang malakto. Ay, kung makatawa rin siya. Kaya nga, patinil ako sa mga, upang nga, ay, dalok siya, upi ako mas. Kung nga, sigpig, anilo ka na ako, sinag, agdaktaw ko rin na yung anali, sinatag. Kung ayaw ko noon, lumagawa kaya katakta doon ako. Ang iya ko noon. Kaya ba, agyakta ko nga. Tawag nga akyan, sakbak na ako, tagdyan ako nga, tap ko na nila. Sinabi na ko, uy, sakak si tao na siya gumalang na siya. Uy, sa tukangin ito ka loka. At yung ma, umnak to lang ng mga, kasi ano yung gililak ta. Umnak to lang ng mga, tap, lingawin yung maglong yung mga. Tap, uy, gililak ko lang. Kung makakawin yung mga ngiti ako, inanali kasi may sumali ako pala ako ng mata. Tapos ko sa kumagawa ko, tagpagalilak yung mga. Tawag niya, tagdak si malak sa tama. Upiyok mo tayo sa mama. At tala ngayon mo, sakbak niya, tama mo, takayo man din mo. Namaglo, nakapikilo, tungano, tama mo. At tawag mo. Pag mo tayo kanyo, upang malakot na ta. Sa'yo takag mo, sakala ilang puwibot siya. Upang malakot na tayo kanyo, umiyo. Sa bunga na kong yata. Type ko, atak tao na ako po rin. Sige. Sabi na pata, may atak ka lang makablo na ako, lumaklong ito ang mga lang. Type ko, igalera mo na atak ako na aktaw mo na kakatapta. Isa matakulog ay tap ko, ilang aktawin na kaya. Sa bunga, ikrakot niya ako na kumatap. Tay balik, nagbungaot. Tapos mo maklong ito ang tapwa, tingas ako rin. Kablo na ako rin, tapos mo mangyay ako matago. Kaya na tingas yung lukap siya ako ulap. Ito ako tiginiyak tangan mo. Tapos ka nilak sa talunin, pero ito ako lulul. Tingas yung ito. Upang makawis yung mata ko, tapos ito ako tiginiyak tangan. Tingas yung ito. Ikumaling mo, tapi kung naman ko lang ito akong nakakatawa na kumilang mo. Tapos kung ito nalaki, isa lugay, uwi, kakatigip. Kaya tayo natakakaligay mo na ako, kaya ananap, ang ayok ka nila. Tapos ko, ang nakiyak siya, tapi kanila kakatawa na ako. Uwi, naglata ako, lukso ka na pila ka. Yung takawin na niya. Tapika niya, upiyo lukta, tapika niya nila. Kaya wala, akawak talaga. Singaya ko nila kama. Ang ayoksa ko na niya, takaktara. Tapika niya.
1: Kinailayam na ang ayoksa ko niya?
0: Loo, pinutakak na. Kaya siya, ang ayoksa ko. Agapit lang alam. Sige nila, pinutak-taks. Natakalak siya, upi yung luktak-tak, paano yung luktak-tak. Sabi mo nga ni, umiang mo si Tulakta. Kaya, umiang nga ni Kati, at yung salang nalalak, baga, sinuksak. Pag mamaling matigot, ata tak mesti tak yang mesti tak pasti.